ಜನದೋ ಜನ ಜನ ಜನದ ತರಿ ಗಿಡದಿ ಜನುತ ಜನುತ ದಿಂದಗದಿ ಗಿಣದೋ ಜನ ಜನ ಜನವನ್ ಭಕ್ತರು ಮುರಿವರ್ಗಳಿಗೆ ಮಯಾರ್ಗಳು ಪುಗಳ್ ಪಾಡವು ಪುನಸೆ ಕಡ